0: ಅದು ಬಾಣಂತ ಕಳೆದುಳ್ಳ ಜನ್ಮ ಇಲ್ಲ ಎಸಲು ಬಿಡುದು ಫುಲ್ ಆ ಜನ್ಮ ಇಲ್ಲ ಇಲ್ಲಿ.
1: ಇದು ಪೊಲ್ಲಾದ ಜನಂ ಎಂದು ಕೂರ್ದಿದೆಯಾರ್? ಯಾತ್ರಾಮತ್ತಲ್ಲ